ಖಲ್ಲರೊಯ್ ಖಲ್ಲಿ ಮಂಗಂದೆ ಕಾವರಗೆ ಖಲ್ಲಿ ನಿಂಶಿಂಗ್ಬನ ಹೇಳಿ ಕರಿ ಮಯಾಯ್ಬು ಚೇನ್ಬನೋ ನುಂಶಿವ ನಂಗ್ನ ಅಸುಕ್ ನೌಹಲ್ಲಿಬ ಲಾಂಥೋಕ್ಚರಿ ಅಖುನ್ಬ ಮನಿ ಫಲ್ಮಸಿದಗಿ ಪುಷ್ಪರಾಣಿಗೆ ನಾಯ್ತೋಂ ಖೊಂಚಲ್ದ ನರೇಂದ್ರ ನಿಂಗೊಂಬನ ಸೈರಿಂಗ್ಬ ತೋಂಬ ಥಾಂಗ್ಜಮ್ನ ಸೈರಾಂಗ್ಬ ಫಲ್ಮಸೈ.

0: ಶಿಶು ನಿಷ್ಠಾ ನಿಕೇತನ್ ಇರಂದಂಸಿಗೆ ಖ್ವಾಯ್ದಗಿ ಕುಮಾಂಗ್ ಚೌಕ್ಷಿನ ಮತಂಗಿ ಖೊಂಗ್ಲೈ ತುಂಗಿನ ಇನ್ನ ಅಟ್ಪುಂಗಾಕ್ ಚದುನ ಚದ್ಲಿಬ ಸಿಬಿಎಸ್ಸಿಗೆ ಸೀನಿಯರ್ ಸೆಕೆಂಡರಿ ಸ್ಕೂಲ್ ನಿ
1: ಹೌರದ್ಲಿಬ ಮಿರೋಲ್ನ ಮಾಲೇಮ್ಗೆ ಲೆಂಗ್ಮಾನಬ ಸಿಂಗಲ್ ನಂಬಾ ತೌಗಂಗಂ ಜನಬ ಪ್ರೀ ನರ್ಸರಿ ದಿಗಿನ ಕ್ಲಾಸ್ ಟ್ವೆಲ್ವ್ ಫೌಬ ಮಹಿ ತಂಜ ಫಮ್ನಿ ನಾ ವಾಸಿಂಗ್ನ ಅಚೇತ್ಪ ಅಚುಮತಂಲಿಬ ಮಹಿಕೋಲ್ ಶಿಶು ನಿಷ್ಠಾ ನಿಕೇತನ್
0: ಕ್ಲಾಸ್ ಇಲೆವೆನ್ ಸೈನ್ಸ್ ಆರ್ಟ್ಸ್ ಕಮರ್ಸ್ ಸ್ಟ್ರೀಮ್ ಅಹುಮಕ್ ಲೈಬ ಶಿಶು ನಿಷ್ಠಾ ನಿಕೇತನ್ ಬು ಮಮುತ್ತಾನ ಖಂಗ್ನ ಬಗ್ಗೆ ಅಮತ್ತ ಆಯ್ರಬ ಲಂಬಿದಿ ಅಂಗಾಂಗ್ ಸಿಂಗು ಮಹಿಕೋಲ್ ಸಿದ ತಮ್ದುನ ಲೋಯ್ನರ ಬತ್ತದ ಖಂಗ್ಮಿನಗನಿ

ಗೀತ್ ಮಾಲಾಗಿ ಥೌರಂ ತಾಬಿರಿ ಅದೊಮ್ನ ಥೌರಂ ತಾಬಿರಿಬ ಸಿ ಮೆಗಾಹರ್ಟ್ಸ್ ಚಾಮಗ ಹುಮ್ ದಸ್ಮಿಕ್ ಮಂಗಾದ ಸಂದೋಕ್ಷರಿಬ ಆಕಾಶವಾಣಿ ಇಂಫಾಲ್ಗಿ ಎಫ್ ಎಂ ಸಂಗಾಯ್ ಚಾನೆಲ್ದಗಿನಿ ಹೌಸಿಕ್ ಲಾಂಥೋಕ್ಷರಿ ತಾಬು ನುಂಗ್ದಗಿ ಲೋಕಚ್ಚಬ ಅರಿಬ ಮಣಿಪುರಿ ಮತ್ತು ಮಿಷೈ ಸಿಂಗ್ ಮಥಂಗ್ ಮಥಂಗ್ ಒಯ್ನ ಕುದೋಲ್ಗಿ ಅಹಾನ್ಬ ಒಯ್ನ ತಾಬಿರಸಿ ತಾಬು ನುಂಗ್ದಗಿ ಲೋಕಚ್ಚಬ ಸೈಶಕ್ಪ ಅರಿಬಂ ಶ್ಯಾಮ್ ಸರ್ಮಗಿ ಖೊಂಜಲ್ತ ಮತ್ತು ಮಿಷೈಯಮ್ಮ

ಅಹಂಜರಿಬ ಇಸೆಯಸಿ ಅಹಿಂಗಿ ಸಿಂಗಾರೈ ಫಿಲ್ಮ್ ಅಸಿದಗಿ ಪುಷ್ಪರಾಣಿಗೆ ನಾಯ್ತೋಮ್ ಖುಂಜಲ್ದ ರೋಜೇಂದ್ರ ವಹಿಂಗ್ ಚಾನ ಸೇರಿಂಗ್ ಬಾ ಗೀತ್ ಅಮದಿ ಗೋಪಿನ ಸೇರಂಗ್ ಬಿಸೈನಿ